ಎನಕಿನ ಓಡಾ ಕರುವಲಿ ಗಹಿಲಿ ಹೆಂಗಿಲ್ಲ ಗಹಿಲಿ ಲಂಗಟೇನಕಂಗಿಂದಲ ಗಹಿಲಿ ಮಗೆ ಅಮ್ಮೋ ಏ ಕಾಲೆ ಮತಗದ ಮೇ ಸಾತ್ತೆ ಮಿನಿಸ್ಸು ಉಡ ದಿಹ ಉಡ ಬಲಾಗಣಗಿಲ್ಲ ಗಲ್ಗುಂಬದ ಹಪ್ಪಿನ ರೆಂಡ.